ಸುನಿಲಿ ಗೋಸ್ವಾಮೀ ತುಳಸಿದಾಸಙ್ಕತರ ರಚಿತ ಶ್ರೀರಾಮಚರಿತ ಮಾನಸ ಶಿಳ್ಪಿಥಿಲೆ ರಾಜನ್ ಮಿಶ୍ର ଏବଂ ସାଜନ୍ ମିଶ୍ର। ଶ୍ରୋତାବନ୍ଧୁ ଏଥର ଶୁଣନ୍ତୁ ଏକ ଭକ୍ତି ଗୀତ।